ಕಾಲನಿತಿ ಪ್ರತಿಶ ಪ್ರದೇಶ ಕಲ್ಯಾಣಿ ವೇದಪುರ ನಾಯಕ ಧರ್ಮ ಪತ್ನಿ ಸತ್ಯಾಯುಧಂ ನಿಜ ಸುತಾಯ ಗುಹಾಯ ದಾತ್ರಿ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತಂ.

ಮುಪಗೃಶ್ಯ ಕಲೌ ಪ್ರದೃಶ್ಯ ಶ್ರೀ ಕೃಷ್ಣ ನಾರಿಗಿರಿಗೆ ತಳ ಸುಪ್ರಗಾತಂ ಕಂಜಾಚ ಶಾಸ್ತ್ರಿ ತರ ವೇಗೆ ಕಿರಣೈ ಸುಪೂ.